ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಲಂಬೋದರ ರಕ್ತಾಂಬರಧರ, ಜಗನ್ನಾಥದಾಸರ ರಚನೆ ವೃಂದಗಾನದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಲಂಬೋದರ ರಕ್ತಾಂಬರಧರ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಇನ್ ಕೋರಸ್.

ಬಲ್ಲವರಿಗಿಲ್ಲಿದೆ ವೈಕುಂಠ. ಹಾಡಿದರೆ ಲತಾ ಜಹಗೀರ್ದಾರ್, ರಚನೆ ವ್ಯಾಸರಾಯರು. ಬಲ್ಲವರಿಗಿಲ್ಲಿದೆ ವೈಕುಂಠ, ರಿಟನ್ ಬೈ ವ್ಯಾಸರಾಯ, ಸಾಂಗ್ ಬೈ ಲತಾ ಜಹಗೀರ್ದಾರ್.

ಭಾಗ್ಯಾದ ಲಕ್ಷ್ಮೀಬಾರಮ್ಮ ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂಎಲ್ ವಸಂತಕುಮಾರಿ. ಭಾಗ್ಯಾದ ಲಕ್ಷ್ಮೀಬಾರಮ್ಮ ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಎಂಎಲ್ ವಸಂತಕುಮಾರಿ.

ಈಗ ಕೇಳಿ ಅನಂತ ಕುಲಕರ್ಣಿಯವರ ದನಿಯಲ್ಲಿ ಪ್ರಸನ್ನ ವೆಂಕಟದಾಸರ ರಚನೆ ಭಕ್ತ ಜನರ ಸಂಜೀವ ರಕ್ಷಿಸೋ ರಕ್ಷಿಸೋ ದೇವ. ಅನಂತ ಕುಲಕರ್ಣಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ, ಭಕ್ತ ಜನರ ಸಂಜೀವ ರಕ್ಷಿಸೋ ರಕ್ಷಿಸೋ ದೇವಾ.

ಇದು ನಿನಗೆ ಧರ್ಮವೇ ಇಂದಿರೇಶ, ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಶಿವಾನಂದ ಪಾಟೀಲ್. ಇದು ನಿನಗೆ ಧರ್ಮವೇ ಇಂದಿರೇಶ, ಸಂಗ್ ಬೈ ಶಿವಾನಂದ ಪಾಟೀಲ್, ರಿಟನ್ ಬೈ ಜಗನ್ನಾಥದಾಸ.

ಲತಾ ಜಹಗೀರ್ದಾರ್ ಅವರ ದನಿಯಲ್ಲಿ ಬಸವಣ್ಣನವರ ವಚನ ನಂಬಿ ಕರೆದರೆ ಓ ಎಂಬ ಶಿವನು. ಲತಾ ಜಹಗೀರ್ದಾರ್ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಬಸವಣ್ಣ. ನಂಬಿ ಕರೆದರೆ ಓ ಎಂಬ ಶಿವನು.

ಈಗ ಅಖಂಡೇಶ್ವರ ಅವರ ವಚನ ಎಲ್ಲಿ ನೋಡಿದಲ್ಲಿ ನೀನೇ ದೇವ, ಹಾಡಿದರೆ ಲತಾ ಜಹಗೀರ್ದಾರ್. ಲತಾ ಜಹಗೀರ್ದಾರ್ ನೌ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಖಂಡೇಶ್ವರ. ಎಲ್ಲಿ ನೋಡಿದಡಲ್ಲಿ ನೀನೇ ದೇವಾ.

ಶಿವಾನಂದ ಪಾಟೀಲ್ ಹಾಡಿರುವ ಅಲ್ಲಮಪ್ರಭು ವಿರಚಿತ ವಚನ ಕಲ್ಯಾಣವೆಂಬ ಪ್ರಣತಿಯಲ್ಲಿ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ರಿಟನ್ ಬೈ ಅಲ್ಲಮಪ್ರಭು, ಸಂಗ್ ಬೈ ಶಿವಾನಂದ ಪಾಟೀಲ್.

ನಂಬರು ನೆಚ್ಚರು ಬರಿದೇ ಕಾರ್ಯವರು ಬಸವಣ್ಣನವರ ವಚನ ಹಾಡಿದ್ದಾರೆ ಗಣಪತಿ ಭಟ್. ಗಣಪತಿ ಭಟ್ ಪ್ರೆಸೆಂಟಿಂಗ್ ನಂಬರು ನೆಚ್ಚರು ಬರಿದೇ ಕಾರ್ಯವರು ರಿಟನ್ ಬೈ ಬಸವಣ್ಣ.

ಇದು ಇಂದಿನ ಭಕ್ತಿ ಕುಸುಮಾಂಜನಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ತೆ ಕಾರ್ತಿಕ್. ಹಿಂದಿನ ತರಗತಿಯಲ್ಲಿ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರ ಕೀರವಾಣಿ ರಾಗದ ಕೃತಿಯನ್ನು ನೋಡ್ತಾ ಇದ್ವಿ. ಪಲ್ಲವಿಯ ಭಾಗ ಮುಗಿದಿತ್ತು. ಪಲ್ಲವಿಯಲ್ಲಿ 4 ಸಂಗತಿಗಳು ಇತ್ತು. ಸ್ವರ ಸಮೇತ ಅದನ್ನು ನೀವು ಅಭ್ಯಾಸ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಈಗ ಮುಂದಕ್ಕೆ ಹೋಗ್ತಾ ಅನುಪಲ್ಲವಿಯ ಭಾಗವನ್ನು ನೋಡೋಣ. ಈ ಪಲ್ಲವಿಯನ್ನು ಒಂದು ಸರಿ ಹಾಡಿ ಮೊದಲನೇ ಮತ್ತು ಕಡೆಯ ಸಂಗತಿ ಎರಡನ್ನ ಹಾಡಿ ಅನುಪಲ್ಲವಿಗೆ ಮುಂದುವರಿಯೋಣ.

ಮುಂದಕ್ಕೆ ಅನುಪಲ್ಲವಿ. ಇದರ ಸಾಹಿತ್ಯ ಹೇಳಿದ್ದೀನಿ. ಹೀರಮಣಿ ಸುಮುಕ್ತ ಫಲಾದಿ ಖಚಿತ ಹಿರಣ್ಯಾಭರಣ ಧಾರಿಣಿ ಹಂಸವಾಹಿನಿ. ಇದು ಅರ್ಥ ಕೂಡ ಸರಳವಾಗಿದೆ. ಹೀರ ಅಂದರೆ ವಜ್ರ, ಹೀರಮಣಿ ಸುಮುಕ್ತ ಫಲ ಅಂದರೆ ವಜ್ರ ಮುತ್ತು ಹವಳ ಇಂಥ ರತ್ನಖಚಿತವಾದ, ಹಿರಣ್ಯಾಭರಣ ಅಂದರೆ ಚಿನ್ನದ ಆಭರಣವನ್ನು ಧರಿಸಿರತಕ್ಕಂಥವಳು, ಹಂಸವಾಹಿನಿ ಹಂಸವನ್ನು ವಾಹನವಾಗಿ ಉಳ್ಳವಳು. ಇದು ಸಾಹಿತ್ಯದ ಅರ್ಥ. ಸ್ವರ ಹೀಗಿದೆ, ಸ ಸ ಸ ಸ ನಿ ದ ಸ ನಿ ದ ಪ ಮ ದ ಪ ದ ನಿ ಸ ರಿ ರಿ ಸ ಸ ನಿ ದ

0: ಮದ ಪದನಿ ಅರ್ಥ ಬರ್ತಾ ಸನಿ ಸರಿ ಗರಿ ಸನಿ ಧನಿ ಸರ್ ಸನಿ ಧ ಪ ಮದ ಪದನಿ ಸ ಅರ್ಧ ಮುಂದಿನ ಅರ್ಧ ಬರ್ತಾ ಸ ಸ ಗರಿ ಗರಿ ಸ ಸನಿ ಸರಿ ಸನಿ ಧನಿ ಸರಿ
1: ಸರಿ ಗರಿ
0: ಸ ಮೂರಕ್ಷರ ಸ ರಿ ಗರಿ ಸ ಸನಿ

0: ಮುಂದಿನ ಅರ್ಧ ಅವರ್ತ ರೀಧನಿ ಧನಿ ಸರಿ ಗರಿ ಧನಿ ಧನಿ ಸರ್ ಧನಿ ಗರಿ ಗಮ
1: ಹಿ
0: ಸನಿ ಧನಿ ಸರಿ ಗರಿ ಧನಿ ಧನಿ ಸರ್ ಧನಿ ಧನಿ ಸರ್ ಧನಿ ಧಮ ಗರಿ ಗಮ
1: ಹಿ ಸನಿ ಧನಿ ಸರಿ ಗರಿ ಸನಿ ಧನಿ ಸರ್ ಧನಿ ಧಮ ಗರಿ ಗಮ
0: ಸಾರಿ ಸ ಬಾಪಮ್ಮ ಇದೆರಡುವೆ ಮೂರನೇ ಕಾಲದಲ್ಲಿರೋದು.

0: ನಮಸ್ಕಾರ ಗುರುಗಳೇ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ. ಇದು ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಸೂರಜ್ ಪುರಂದರೆ, ತಾಲ್ ತೀನ್ ತಾಲ್.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೂರಜ್ ಪುರಂದರೆ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.

0: You are listening to Tabla Solo by Shri Suraj Purandare. He was accompanied on violin by Shri Shankar Kabadi. Continuing the concert, now listen to vocal recital by Shri Ganpati Bhatt. Rag Ahiravati, Khyal Vilambit Rupak Tal, Bhai Bhor, Drut Teen Tal, Chanchala Nayana.
1: Hindustani Shastriya Sangeeta Karyakramadalli, Suraj Purandare Avarinda Tabala Vadana Kelidiri, Violin ಶಂಕರ್ ಕಬಾಡಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಗಣಪತಿ ಭಟ್ ಅವರಿಂದ ಗಾಯನ ರಾಗ್ ಅಹಿರಾವತಿ ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಬೈಬೋರ್ ಧೃತ್ ತೀನ್ತಾಲ್ ಚಂಚಲ ನಯನಾ

0: You are listening to vocal recital by Shri Ganapati Bhatt. He was accompanied on tabla by Shri Gopal Krishna Hegde and on harmonium by Shri Vasant Kanakapur. This program was contributed by All India Radio Dharwad.
1: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
2: ಅವಧರಿಸುವ ಅಮರನಾರೇಯಣ ಕಾರ್ಯಕ್ರಮ ಸರಣಿ
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ
2: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
2: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ
2: ನಿರ್ಮಾಣ ಕೆಎಲ್ ರಾಜೇಶ್ವರಿ

ತಾತಯ್ಯನವರು ಪರಮ ಅದ್ವೈತಿಗಳಾಗಿದ್ದರು ಎನ್ನುವುದಕ್ಕೆ ಹಲವಾರು ರಚನೆಗಳು ಸಾಕ್ಷಿಯಾಗಿವೆ. ಜೀವಾತ್ಮನೇ ಯೋಗ ಮಾರ್ಗದಿಂದ, ಆಧ್ಯಾತ್ಮ ಸಾಧನೆಯಿಂದ ಪರಮಾತ್ಮನಾಗಬಹುದೆಂದು ಬೇರೆ ಬೇರೆ ಪದಗಳಲ್ಲಿ, ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ಹರಿಹರರಲ್ಲಿ ಭೇದವಿರಲಿಲ್ಲ. ಎಲ್ಲ ದೈವಗಳಲ್ಲೂ ಅಮರನಾರಾಯಣನನ್ನೇ ಅವರು ಕಾಣುತ್ತಿದ್ದರು ಎಂಬುದಕ್ಕೆ ಕೆಲವು ರಚನೆಗಳನ್ನು ನಿದರ್ಶನವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ.

ಅಮರ ನಾರಾಯಣನ ನಿತ್ಯ ಪೂಜೆಗಾಗಿ ತುಳಸೀವನವನ್ನು ನಿರ್ಮಿಸಲು ತಾತಯ್ಯನವರು ಒಮ್ಮೆ ಸಂಕಲ್ಪಿಸುತ್ತಾರೆ. ನೀರಿಗಾಗಿ ಬಾವಿ ತೋಡಿಸಿದರು. ಎಷ್ಟು ಆಳಕ್ಕೆ ಹೋದರೂ ನೀರಿನ ಸ್ರೋತವೇ ಕಾಣಿಸದಿದ್ದಾಗ ಸಕಲ ಪಾಪ ಪರಿಹಾರಿಣಿ, ಭವತಾಪ ಶಮನಿ, ಶಂಕರ ಜಟಾಜೂಟ ವಾಸಿನಿ, ಗಿರಿರಾಜ ನಂದಿನಿ, ಭಾಗೀರಥಿ ಗಂಗೆಯನ್ನು ಸ್ತುತಿಸಿರುವ ಪರಿಯನ್ನು ಆಲಿಸೋಣ.

ಇಷ್ಟಾದ ಮೇಲೆ ಗಂಗೆ ಉಕ್ಕಿ ಸೂಸಿ ಬಂದಳೆಂದು ಬೇರೆ ಹೇಳಬೇಕೆ? ಆ ಬಾವಿಯ ನೀರೇ ಇಂದಿಗೂ ಆಶ್ರಮದ ಮತ್ತು ಭಕ್ತಾದಿಗಳೆಲ್ಲರ ನೀರಿನ ಅಗತ್ಯಗಳನ್ನು ಪೂರೈಸುತ್ತಿದೆ. ಇನ್ನು ಅಮರ ನಾರಾಯಣನ ಹೃತ್ಕಮಲ ನಿವಾಸಿನಿ ಸಾಗರೋದ್ಭವೇ ಲಕ್ಷ್ಮಿಯನ್ನು ಸ್ತುತಿಸದೇ ಇರಲಾಗುತ್ತದೆಯೇ? ಆ ತಾಯಿಯ ಇಂಗಿತದಂತೆ ತಾವು ತಮ್ಮ ಕುಲವೃತ್ತಿಯನ್ನು ತ್ಯಜಿಸಿದ್ದನ್ನು ಈ ರಚನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ.

ಹರಿಯುತ್ತಿರುವ ನೀರನ್ನು ತಡೆಗಟ್ಟಿ ತಟಾಕಗಳನ್ನು ನಿರ್ಮಿಸಿದರೆ ಅದು ಕೇವಲ ಮಾನವರಿಗೆ ಮಾತ್ರವಲ್ಲದೆ ಪಕ್ಷಿ ಪ್ರಾಣಿಗಳಿಗೂ ಇತರ ಜೀವರಾಶಿಗಳಿಗೂ ಆಧಾರವಾಗುತ್ತದೆ ಎಂಬುದನ್ನು ತಾತಯ್ಯನವರು ಅರಿತಿದ್ದರು. ಪರಿಸರ ನೈರ್ಮಲ್ಯವನ್ನು ಅವರು ಬಹುವಾಗಿ ಪ್ರೀತಿಸುತ್ತಿದ್ದರು. ದೇವಪೂಜೆಗೆ ಯೋಗ್ಯವಾದ ಹೂವಿನ ಹಣ್ಣಿನ ಮರಗಿಡಗಳನ್ನು ಬೆಳೆಸುವುದರಿಂದ ಪೂಜಾ ಸಾಮಗ್ರಿ ಒದಗುವುದು ಮಾತ್ರವಲ್ಲ, ಪರಿಸರವೂ ತಂಪಾಗಿ ಸುವಾಸನೆಯಿಂದ ಕೂಡಿ ಆಹ್ಲಾದಕರವಾಗಿರುತ್ತದೆ, ಪಕ್ಷಿಗಳಿಗೆ ಆಹಾರ ಒದಗಿಸಿದಂತಾಗುತ್ತದೆ. ತಾತಯ್ಯನವರದು ಸಕಲ ಜೀವರಾಶಿಗಳಲ್ಲೂ ಭಗವಂತನನ್ನೇ ಕಾಣುವ ವಿಶ್ವಮಾನವತ್ವ. ಇಂದಿಗೂ ಅವರು ಸ್ವತಃ ನೆಟ್ಟು ಬೆಳೆಸಿದ ಅಶ್ವತ್ಥ ವೃಕ್ಷ ಭಕ್ತರ ಪಾಲಿಗೆ ಕಲ್ಪವೃಕ್ಷವಾಗಿ ಪೂಜ್ಯವಾಗಿದೆ. ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡದವ ಸ್ವರ್ಗಾಧಿಕಾರಿಯಾಗಲು ಸಾಧ್ಯವಿಲ್ಲ ಎಂದಿದ್ದಾರೆ ನಾರಾಯಣರು.

0: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನಾ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರೇಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಸ್ಬಿ ಕೇಶವಮೂರ್ತಿ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ, ಪಾರ್ವತಿ ಪತಿಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ ಬಿ ಕೇಶವಮೂರ್ತಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಕಟಂ ವಿದ್ವಾನ್ ಎಂ ಎ ಕೃಷ್ಣಮೂರ್ತಿ. ಟು ಬಿಗಿನ್ ವಿತ್ ಪಾರ್ವತಿ ಪತಿಂ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ರಿಟರ್ನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಎಟು ನಂಬಿನ ಓಮನಸ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ ಸಾವಿರಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಾಂಪೊಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ಟು ಸಾವಿರಿ ರಾಗ ಆದಿತಾಳ ಎಟು ನಂಬಿನ ಓಮನಸ.

ದಯರಾಣಿ ದಯರಾಣಿ ತ್ಯಾಗರಾಜರ ರಚನೆ ಮೋಹನರಾಗ ಖಂಡಚಾಪುತಾಳ ದಯರಾಣಿ ದಯರಾಣಿ ಸೆಟ್ಟು ಮೋಹನರಾಗ ಖಂಡಚಾಪುತಾಳ ರಿಟನ್ ಬೈ ತ್ಯಾಗರಾಜ

ಸಂಗೀತ ಪ್ರಿಯರೇ, ಇದುವರೆಗೂ ಎಸ್ಬಿ ಕೇಶವಮೂರ್ತಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by S.B. Keshavamurthy. Accompanies were on the violin R. Rajalakshmi, on the mridangam M.T. Rajakesari, on the ghatam Vidwan M.A. Krishnamurthy. This program is a contribution of Akashvani Bengaluru, Anytime Indian Music.

0: ಹಟ್ಸ್ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್, ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ಜಪ್ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Akashwani Dharwad, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಈಗ ಕೇಳಿ ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಎಂ ಟಿ ರಾಜಕೇಸರಿ, ಮೋರ್ಚಿಂಗ್ ಸಹಕಾರದಲ್ಲಿ ವಿದ್ವಾನ್ ಎಂ ಗುರುರಾಜ್. ಮೊದಲಿಗೆ ವಿದುಲಕು ಮ್ನೋಕ್ಯದ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಆರ್ ಕೆ ಶ್ರೀಕಂಠನ್. ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಟು ಬಿಗಿನ್ ವಿತ್ ವಿದುಲಕು ಮ್ರೊಕ್ಕೆದ ಸೆಟ್ಟು ಮಾಯ ಮಾಳವ ಗೌಳರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ತ್ಯಾಗರಾಜರ ಮತ್ತೊಂದು ರಚನೆ ಹರಿಕಾಂಭೋಜಿರಾಗ ಆದಿತಾಳದಲ್ಲಿದೆ. ಉಂಡೇ ದಿ ರಾಮುಡೊಕಡೋ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಹರಿಕಾಂಭೋಜಿರಾಗ ಆದಿತಾಳ. ಉಂಡೇ ದಿ ರಾಮುಡೊಕಡೋ.

ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಎಂ ಟಿ ರಾಜಕೇಸರಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇನ್ನೀಗ ಮೈಸೂರು ಸದಾಶಿವರಾವ್ ಅವರ ರಚನೆ ಸಾಮರಾಗ ರೂಪಕ ತಾಳದಲ್ಲಿದೆ, ಭಜನ ಸೇಯವೇ. ಯು ಲಿಸನ್ಸ್ ಯು ಆರ್ ಲಿಸ್ನಿಂಗ್ ಟು ಓಕಲ್ ರಿಸೈಟಲ್ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ and on the marching vidwan yem gururaj. Now a composition of Mysuru Sadashiva Rao set to samaraga rupakatala bhajana seyave.

ರಾಮ ಕಥಾ ಸುಧಾರಸ ತ್ಯಾಗರಾಜರ ಈ ರಚನೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆ. ಮಧ್ಯಮಾವತಿ ರಾಗ ಆದಿ ತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ರಾಮ ಕಥಾ ಸುಧಾರಸ ಸೆಟ್ ಮಧ್ಯಮಾವತಿ ರಾಗ ಆದಿ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳಿದಿರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಆರ್ಕೆ ಶ್ರೀಕಂಠನ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಎನ್ ಟೈಮ್ ಇಂಡಿಯನ್ ಮ್ಯೂಸಿಕ್.